ಸತ್ಯದಾದೇನಸ್ತ್ರಿಯಾಣ ಅಯಾತೆ ಸಮೃದ್ಧ ವಿಧೇಯ ಪ್ರತಿಸ್ತೋ ಶಸ್ಯಮಾನ ಗೃಭಾಯ ಸಹ ಶಸೋ ರಕ್ಷತಃ ಪಾಕ್ಯಸ್ಮಾನ್ ಗೃಹೋ ನಿಧೋ ಮಿತ್ರ ಮಹೋಗತ್ಯಾ ಅಕ್ಷೋಹನ ವಾಜನ ಮಾಜ್ಯ ಧರ್ಮ ಮಿತ್ರ ಪ್ರತಿಷ್ಠ ಮೌಲ್ಯ ಧರ್ಮ ಶಶಾನ ಪ್ರತಿ

ಪ್ರಶ್ನೆಗರ್ಭಾಧ್ಯೋಧರ್ಜರಾಯೋಜಸೋ ವಿಮಾನೇ ಸಂಗಮೇ ಸೂರ್ಯಶೃಣು ವಿಭ್ರಾಮದಿಹಂತಿ ಪ್ರದೇಶಿರಾಶಿರಾಹಿ ದೇವಾದಿ ಏಕಾದಶಸ್ಥಾಪ್ಸುಹೃದೇಕಾದಶಸ್ಥೇ ದೇವಾ

ಸರ್ವಾಭವಂತರ ಗೃಹೇ ಅಂಭಸ್ಥಾಂಭೋ ವಾ ಭಕ್ಷೀಯ ಮಹಸ್ತಮೋ ವಾ ಭಕ್ಷೀಯ ಸಹಸ್ತಸೋ ವಾ ಭಕ್ಷೀಯ ಅರ್ಜಸ್ತೋರ್ಜಂ ವಾ ಭಕ್ಷೀಯ.

ಚಂದ್ರಸ್ಯಾಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ

ಮಹೇಂದ್ರ ಸಹ ಮಹಿಮಾನ ಕಮೇ ವಿದ್ಯಾ ಹೇ ಮಾನ ಮೇ ಮಾನ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸಹ ಸ